ಬಿಲ್ಕುಲ್ ಮಿನವಾಲು ಪ್ರೋಗ್ರಾಮ್ ಟೈಮ್ ಮಾಸರ ಲಸ್ಟ್ ಪಾತದ ಬಿಲ್ಕುಲ್ ಪ್ರೋಗ್ರಾಮ್ ಟೈಮ್ ಬಿಲ್ಕುಲ್ ಸರ್ ತರ ಸಿದ್ದಲದ ಮಾ ಕ ಪ್ರೋಗ್ರಾಮ್ ಚಿ ಚಾ ಕಾಲು ನವಿ ಅಖಿಸ್ತಿ ಯಾ ಚಾ ಕಾಲ್ ನವಿ ಮಿಲಾವಸವೆ ನೋ ಅಗೇ ಬಾನಿ ಬಜಮ ಹಜರತ್ ಕುಮ್ ಯಾದೇನ ಇಲಾವಾ ಚಾ ಬಾನಿ ಮಾ ಖಬರ್ ಇವನಿ ಮಾ ಶಾನೈ ಲಗದಲೆ ಅಗೇ ಬಾನಿ ಬಹುಮ ಜಮ ಹಜರತ್ ಕುಮ್ ಇನ್ಶಾಲಾ ಕಜಿಂದಗಿ ವ ಬ್ಯಾ ಬನೂರು ಪ್ರೋಗ್ರಾಮ್ ಚಿ ಬ್ಯಾ ತಾ ಸರ ಮಾ ತಾಸು ಮುಲಾಕಾತ್ ಕೀಜಿ ತರಗ ವಕ್ತ ಪೋರೆ ಮಾತಾ ಯಾನಿ ಅರ್ಜಿ ಉಮರ್ ದಾವೂದ್ ತಾ ಲಡೇರ್ ದುವಾ ಗಾನ ಸರಾ ಕೋ ಇಜಾಜತ್ ಇನ್ಶಾಲಾ ಕಜಿಂದಗಿ ವ ಬ್ಯಾ ಮುಲಾಕಾತ್ ಕಿ ತರಗ ವಕ್ತ ಪೋರೆ ಪೋಲೋ ಯಲಾಸ್ ಪಾರಂ ಫಿಯಾ ಮಾನಿಲ್ಲಾ ರೇಡಿಯೋ ಅಮನ್ ಜಿಂದಾಬಾದ್ ಪಾಕಿಸ್ತಾನ್ ಪಾಯಿಂದಾಬಾದ್.